ದೂರಕು ಸುಂದರ ಪರಬ ಪಮಳ ಖೇತಕು ಸುಂದರ ಧಾನ ಪ್ರಪಾತ ನಿಗಡಿ ಹೊಸ ಉತ್ತಿ ಬಾರೆ ಎತ್ತ ಆಮ ಬಳಿದಾನ